ನೋಡಿ ಮುಂದು, ನಿಬ್ಬೆತ್ತನೆ ಬಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ನಿಬ್ಬೆತ್ತನೆ ಬಾಗಿ ನೋಡಿ ಮುಂದು. ಪಡು ಲೇಚಿ ನೆಲಪಡು, ಎಷ್ಟು ಪಡುತ್ತು ಲೇಚಿ ಕಳಪಡು.